ಪ್ರಕಾಶಕ್ ಜ್ವರ ದೆಬ್ಬಬಾಲ ಜಮ ದೆಬ್ಬಬಾಲ ದೆಬ್ಬನ ಮನೆಗೆ ಹೋಗ್ತೀವಿ ರಸಾಬ್ ಸಾಗರ ಸಮ್ಮುಖನ ವಾಕ್ಯ ಆಕಾಶವಾಣಿ ಆಗೋರ್ತಲ್ಲ ಹೊರನ್ ಪಾಯ್ಕ ಚಿನಿ ತಿನಿ ಹೊರ್ನಿ ಕೊಕ್ಬರಗ ಅವೈ ಪಂದ ಚೊತನ ಹಂಬಾಯ್.

ಮಹೇಶ್ವರೀ ಸ್ವರೂಪೇಣ ನಾರಾಯಣೀ ನಮುಸ್ತುತೆ ಮಯೂರ ಕುಕ್ಕುಡವೃತೆ ಮಹಾಶಕ್ತಿಧರೇ ನಘೇ ಕೌಮಾರೀ ರೂಪ ಸಮಸ್ಥಾನೇ ನಾರಾಯಣೀ ನಮಸ್ತುತೆ ಶಂಖ

ಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಕ್ರಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಇಂದ್ರಿಯಾಣಾಮಧಿಷ್ಠಾತ್ರಿ ಭೂತಾನಾಂಚ ಅಶಿವೇಶು ಯಾ ಭೂತೇಶು ಸತತಂ ತಸ್ಯೈ ದರ್ತಿದೇವ್ಯೈ ನಮೋ ನಮಃ ಇತಿ ರೂಪೇಣ ಯಾ ಕೃಷ್ಣಂ ಏತದ್ವ್ಯಪ್ಯಸ್ಥಿತಾ ಯಕಃ ನಮಸ್ತಸ್ಯೈ ನಮಸ್ತಸ್ಯೈ.